0: ಲುಕಯ್ಯಾ ಮಾರೆ ವೇಡನೆ ಊಣೆ ದೊಕ್ಕಿಗೆ ವಾಣೆ ಮಾಡ ಮೆಮರಿ ಲೋಸ್ ಕೀಳ
1: ಮೆಮರಿ ಲೋಸ್
0: ಕೌದ ಡಾಕ್ಟರ್
1: ಯಾರು ಸುನ್ನದು
0: ಮಮ್ಮ ಕಿರಿಕೆ ಬುಣ್ಣೆ ಅಯ್ಯ ಸೀನಿ ಹೇಳಿನೇ ಮುಕು ತಾತ ಪೈ ಹಿಡಿದ್ರನೆ ಅಯ್ಯ ಮಾಟ ಸುಪ್ರಿ ಡಾಕ್ಟರ್ನೆ ಡಾಕ್ಟರ್ ಹರಿಯ ತಮ ಕೀಳದಿಯಲ್ಲ
2: ಸಮ
3: ಅನುಗ್ರಹಾಯ
2: ರಸ ಏನು ಇಹಲ ಗುಣ ಏನು ಇಹಲ ವಿಜಯ ದೋಸೆ ಮಿಶ್ರಣಯ
3: ವಿಜಯ ಪ್ರಾಡಕ್ಟ್ಸ್ ಅಪೇ ರಸಯ ರಟೇ ಸೆವಟ
4: ರಾಜ್ಯ ಬ್ಯಾಂಕುಗ ಸುರಕ್ಷಿತ ಭಾವಿಯ ಇಹಲಮ ರಕವರ್ಣೆ ಸಮಗಿನ್ ಸ್ಥಾವರ ತೆಂಪತ್ತು ಸಂದಹ ಇಹಲಮ ಪೊಲಿಯ ಆರ್ ಡಿ ಬಿ ಬ್ಯಾಂಕುಯೆನ್.